0: ವೃಂದ ವಂದಿತೆ ತ್ರಿಲೋಕ ಶೋಕ ಹಾರಿಣಿ ಪ್ರಸನ್ನ ವಕ್ತೃ ಪಂಕಜೆ ನಿಕುಂಜ ಭೂವಿಲಾಸಿನಿ ಬ್ರಜೇಂದ್ರ ಭಾನು ನಂದಿನಿ ಬ್ರಜೇಂದ್ರ ಸೂನು ಸಂಗತೆ ಕದಾ ಕರಿಷ್ಯ ಸಿಂಹ ಮಾ ಕೃಪಾ ಕಟಾಕ್ಷ ಭಾಜನ.
1: ಮುನಿಜನ್ ಜಿನ್ಕೆ ಚರಣೋ ಕಿ ವಂದನಾ ಕರ್ತೆ ಹೇ ಜೋ ತೀನೋ ಲೋಕೋ ಕೆ ಶೋಕೋ ಕೋ ಮಿಟಾನೆ ವಾಲಿ ಹೇ. ಮಧುರ ಮುಸ್ಕಾನ್ ಯುಕ್ತ ಪ್ರಫುಲ್ಲಿತ ಮುಖಾವಲಿ ನಿಕುಂಜ ಭವನ್ ಮೇ ವಿಲಸನೆ ವಾಲಿ ರಾಜಾ ವೃಷಭಾನು ಕಿ ಕುವರಿ ಕಿಶೋರಿ ಬ್ರಜರಾಜ ನಂದ ನಂದನ್ ಶ್ರೀ ಕೃಷ್ಣ ಕಿ ಹೃದಯೇಶ್ವರಿ ಶ್ರೀ ರಾಧಿಕೆ ಕಬ್ ಆಪ್ ಮುಜೆ ಅಪ್ನೆ ಕೃಪಾ ಕಟಾಕ್ಷ ಕಾ ಪಾತ್ರ ಬನಾಓಗಿ ಮುಜ ಪರ್ ಕಬ್ ಕೃಪಾ ಕರೋಗಿ.
0: ಬ್ರಜರಾಜ ನಂದ ಕುವರ್ ಶ್ರೀ ಕೃಷ್ಣ ಕಿ ಆಹ್ಲಾದಿನಿ ಶಕ್ತಿ ಶ್ರೀ ರಾಧಾ ರಸ ರೂಪ ರಾಸ ಸ್ವರೂಪ ಕರುಣಾಮಯಿ ಕೃಪಾಮಯಿ ದಯಾಮಯಿ ಕಲ್ಯಾಣಿ ರಸಿಕನ ಪ್ರಾಣ ಅಧಾರ ಪ್ರೇಮ ಅಧಾರ ಸರ್ವಜ್ಞ ಪರಾತ್ಪರ ಬ್ರಹ್ಮ ಜಬ ಶ್ರೀ ಕೃಷ್ಣ ನಂದ ಗೋಪ ಬನಕರ್ ಧರಾ ಪರ ಅವತರಿತ ಹೋತೆ ಹೇ ತಬ ಉನ್ಕೆ ಹೃದಯ ಕೋ ಸುಖ ಪ್ರದಾನ ಕರ್ನೆ ಹೇತು ಉನ್ಕೆ ಮುಖ ಮಂಡಲ ಪರ ಓಜ ಪ್ರದಾನ ಕರ್ನೆ ಕೆ ಲಿಯೆ ಶ್ರೀ ರಾಧಾ ಲಾಡಲಿ ಕಿಶೋರಿ ಭೀ ಇಸ್ ಬ್ರಜ ಮಂಡಲ್ ಕೋ ಪಾವನ ಕರ್ನೆ ಕೆ ಲಿಯೆ ಬ್ರಜ ವಸುಂಧರಾ ಪರ ಪ್ರಕಟ ಹೋತಿ ಹೇ.
1: ಶ್ರೀ ರಾಧಾ ಔರ್ ಕೃಷ್ಣ ಏಕ ಪ್ರಾಣ ದು ದೇಹ ಹೇ. ಶ್ರೀ ರಾಧಾ ವಾಣಿ ಕಾ ವಿಷಯ ಹಿ ನಹಿ ಹೇ, ವೆ ಕೇವಲ ಕೃಪಾನುಭೂತಿ ಕಾ ಹೇತು ಹೇ. ಏಕ್ ಏಸಾ ರಸ ಜಿಸ್ಮೆ ಸರ್ವಸ್ವ ಸಾರ ಸಮಾಯಾ ಹೇ. ಬ್ರಜ ಕೆ ಆರಾಧ್ಯ ಶ್ರೀ ಕೃಷ್ಣ ಔರ್ ಆರಾಧ್ಯ ಲಾಡಲಿ ಶ್ರೀ ರಾಧಾ.
0: ಪ್ರಕಟ ಭೈ ರಾವಲ ಶ್ರೀ ರಾಧಾ ಭಾದೋ ಸುದಿ ಆಠೆ ಅನುರಾಧಾ ಪ್ರೀತಿ ಯೋಗ ಸ್ವರೂಪ ಅಗಾಧಾ ಪ್ರಕಟ ಭೈ ರಾವಲ ಶ್ರೀ ರಾಧಾ.